ಜಗದೋ ದಾರನ ಆಡಿಸಿದಲೇ ಯಶೋದ, ಅ ಕಾಂಪೋಸಿಷನ್ ಆಫ್ ಪುರಂದ್ರದಾಸ, ರೆಂಡರ್ಡ್ ಫಾರ್ ಅಸ್ ಆನ್ ಸಂಗೀತ್ ಬೈ ಗಾಯತ್ರಿ ವೆಂಕಟ ರಾಘವನ್. ದಟ್ ವಾಸ್ ಅ ರಾಗಂ ಕಾಪಿ, ಆ್ಯಂಡ್ ಆನ್ ದ್ಯಾಟ್ ಪೀಸ್ ಹಿ ವಾಸ್ ಅಕಂಪನಿಡ್ ಬೈ ಬಿ ಯು ಗಣೇಶ್ ಪ್ರಸಾದ್ ಆನ್ ದ ವಯಲಿನ್, ಕೆ ವಿ ಪ್ರಸಾದ್ ಆನ್ ದಿ ಮೃದಂಗಂ, ಆ್ಯಂಡ್ ಟ್ರಿಚಿ ಮುರಳಿ ಆನ್ ದಿ ಘಟಂ. ದಿ ನೆಕ್ಸ್ಟ್ ಪೀಸ್ ದಟ್ ವಿ ಗೋಯಿಂಗ್ ಟು ಬಿ ಲಿಸ್ನಿಂಗ್ ಇಸ್ ಅ ಗಣೇಶ್ ಸ್ತುತಿ, ಶಂಕರ ಸುತ ಗಣೇಶ. ಐ ಥಿಂಕ್ ಐ ಪ್ಲೇಡ್ ದಿಸ್, ಐ ನಾಟ್ ಪ್ಲೇಡ್ ದಿಸ್ ಇನ್ ದ ರೀಸೆಂಟ್ ಪ್ಯಾಸ್ಟ್. ದೇರ್ ವಾಸ್ ಅ ಟೈಮ್ ಐ ಯೂಸ್ ಟು ಪ್ಲೇ ಕ್ವೈಟ್ ಅ ಬಿಟ್ ಆಫ್ ದಿ ಗುಂಡೇಜಾ ಬ್ರಾದರ್ಸ್. ಸೊ ದಿಸ್ ಇಸ್ ದ ಗುಂಡೇಜಾ ಬ್ರಾದರ್ಸ್, ಶಂಕರ ಸುತ ಗಣೇಶ ಇನ್ ರಾಗ್ ಭೀಮ್ ಫಿಲಾಸಿ. ಯು ಆರ್ ಲಿಸ್ನಿಂಗ್ ಟು ಸಂಗೀತ್ ವಿತ್ ರಂಗನ್, WPRB ಪ್ರಿನ್ಸ್ಟನ್, ನ್ಯೂ ಜರ್ಸಿ, ಕಮ್ಯುನಿಟಿ.